0: ಕಾಲಿನಿಸು ನಿಗಲ ಬರಿ ಹಸು ಜಗ ಜತೆ ಹಬೆ ಎತ ಚೆತ ಸೆತಸು ಇಡಿ ಮಾಟ ಮಲ ಗುಟೆ ಪರಿ ಪರಿ
1: ತೊಡರೆ ತೊಮರೆ ಜತು ನೀ ಚಿರಿತ
0: ಬನ್ವಾ ಬನ್ವಿ ಅಶೀಹಿ ಬನ್ವಾ ಬನ್ವಿ
2: ಕಭಿ ಹಿಂದಿ ಕಭಿ ಮರಾಠಿ कहीं अभिनय तो कहीं निर्देशन, न जाने कौन सी दिशा में सचिन अपने जीवन की गाड़ी को ले जा